ಬೇಡಿಕೆ ಗರಿಕನ ಹೇ ರಾಮ ಹೇ ರಾಮ ಹೇ ರಾಮಾಯಿ ಪಾಂಚ ಪಾಂಡವ ಭಾಯರು ಕೇ ಭಯ ಭನೆ ದೇಖಿ ಉತಾಪಟಿ ಪರಮಾತ್ಮ ಛತ್ತೀಸ್ ವರ್ಷ ಪಛಾಡಿ ರಾಜ್ಯ ಉನಿಲೆ ಛತ್ತೀಸ್ ವರ್ಷ ಪಛಾಡಿ ಯಾದವರು ಜೋ ದೀಪರಾಕಾಶ್ರಾ ಪಾಲೆ ಸಾರಾ ಛಿ ಭಯ ಪ್ರಭಾಸ ರಾಮ ದೇಖೆ ಜಸೈ ಕೃಷ್ಣಾಲೆ ದೇಖ್ಬಾನೆ ಮನಮಾ ಕುಲ ಛಿಯೆ ಭಯೋ ಜಾನು ಪರ್ಯ ಲೌ ಭನೀ ಸ್ವರ್ಗಾರಣ ವೈಭವ ಸನು ಪರಿ ಭಯ ದಾಜೈ ಬಲರಾಮ ಪನಿ ನಾರಾಯಣ

ಸುರು ವಸುದೇವ ದೇಪ ವಿಪಾನಿ ದೇಹಂತ ಹುದಾಭಯೇ ಯಶೂರಿ ಕರದ್ದೀ ವಶಿಷ್ಟಾಗುಲೇ ಯೋವಾತ ವಂದಾಭಯೇ ನಾರಾಯಣ.

ಹರಿ ನಿರುಯು ಮಲ್ಲಿ ದಿಯ ಮಾರಿ ರಸವಾಸ ದೇವು ಮುಂಚಾಂ ಜಾನಿಸು ತಿಮ್ರಾ ಪುತ್ರ ಇಲಾಯಿ ಗದಿ ದಿನಿಸು ಬನ್ನಿ.